0: ಇದೇನಾ ನಿಮ್ಮನೆ?
1: ಹೌದು. ಏನ್ ಹುಡುಕ್ತಿದ್ಯಾ?
0: ನಿಮ್ ರೂಮು
1: ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು.
0: ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ.

0: ಹೇಳಿ ಏನಿಷ್ಟೊತ್ತಿಗೆ? ಓ, ನಿದ್ದೆ ಬರ್ತಿಲ್ವಾ? ಅಯ್ಯೋ, ನನಗೂ ಬರ್ತಿಲ್ಲ.
1: ಹೊಟ್ಟೆ ಉಡಿತಾಳಲ್ಲ.
0: ಸಾನ್ವಿ, ಯಾಕೇನಾಯ್ತು?
2: ಎಕ್ಸ್ಪ್ಲೈನ್ ಮಾಡಕ್ಕೆಲ್ಲ ಟೈಮ್ ಇಲ್ಲ.
0: ರೋಗಿ ಬಯಸಿದ್ದು, ನರ್ಸ್ ಕೊಡಿಸಿದ್ದು, ಎರಡು ಒಂದೇ ಆಯ್ತು. ಅರ್ಧ ಗಂಟೆಲಿ ಇರ್ತೀನಿ.
2: ಓಕೆ ಓಕೆ
0: ಓಕೆ.